0: ಮಾಡ್ತೀನಿ ಅಲ್ಲ. ಹ್ಮ್, ನೀವೇ ಬೇಕಾಗತ್ತೆ ಒಂದು ನೀವೇ ರೂಪಾಯಿ ಅಪ್ಪು ಗಂಜಿ ಪಪ್ಪ ಓನೇ ಸಿಕ್ಕಲ್ಲಿ ನಾ ಕಲ್ಸಿ ಗುರು ನೀವು ಬರೋಂತೀನಿ ಮಗಂಗೆ ಗಮ್ಯ ತಗಿ ಬೇರೆ ಜೀವಾ
1: ಬಾಯ್ ಹಲೋ ಹಲೋ
2: ಹಲೋ ಮೈತನ್ ವಾ ಪೆಂಡು ಕಣ್ಣ ವಾ
1: ನಾ ವಾ
2: ಯಾರಿಗ ಕುದಿರಿ ಅಪ್ಪ ಅಪ್ರೂ ಬಂದ ಮೀರ ಮಂಗ್ವ ಟೆಂಗ ಟೆಂಗ ಮೆದರಿದೆ ಪಶುವಾನು ಗಾಡಿದೆ ಮೊಮ್ಮ ಮೆದರಿ ಅಪ್ಪ ಮಾಂಜೆ ಓ ಮಾಂಜೆ ಅಪ್ಸಲ್ ಮಗ ಹಿಕ್ಕೊ ಗಾಡಿದೆ ಮು ಎದರಿಯಪ್ಪ ಮಮ್ಮಾಂಜೆ ತಿ ಬೋಲ್ತಿನ ಗಲಂಗು ಮಿನ್ಯ ಗಾಡಿದೆ ಮು ಎದರಿಯಪ್ಪ ಮಾಂಜೆ ಒಂಬ ಮೊನ್ನ ಹ್ಞೂ ನಾವು ಶೋ ಗಾಡಿದೆ ಮು ಗಲಂಗು ಮಿನ್ಯ ನೋತೆರೆ ಗಾದೆಯೆ ಸಿಲಿ ಗಾಡಿದೆ ಮು ಗಲಂಗು ಮಿನ್ಯ ನಾವು ಮಾಂಜೆ ವೇಲ್ತಾ ಶಿಕಾಬಾ ನೋತೆರೆ ಗಾದೆಯೆ ಪೇವಾ ಶಿಕಾಬಾ ನಾ ಮಾಂಜೆ ಸಿಲಿ ಗಾಡಿದೆ ಮು ಬೋನು ಹೋಗುಶ ಎದರಿಯಪ್ಪ ಓ ಮಾಂಜೆ ಅಂದು ನಾ ಶಿಕಾಬಾ ಅಂಬು ಎದರಿಯಪ್ಪ ಮಮ್ಮ ಮಾಂಜೆ ಕೌರು ಪಿ ಗಾಡಿದೆ ಮು ನೆರುಂಬಿರಂಜೆ ನೋ ಕೊಂಡ ಹೋಗಿ ಪೋಸೆ ಮುಕ್ಕುರು ಪೇ ಗಾಡಿದೆ ಮು ನಮ್ಮ ಮುಂದ ಗಾಡಿದೆ ಮು ನಾ ತಟ್ಟೆ ನ ಪಾಪ ತೋರಂಗು ಅಂಬು ಕಮ್ಮುರಂಗು ನಮ್ಮ ಗಾಡಿ ನಾ ಕಮ್ಮುರಂಗು ನಾ ಶೋಂದಿ ಬೆಸೆ ಬೆತ್ತೆ ರಶಿಂದು ಬೆಸೆ ಬೆತ್ತೆ ಪಾ ಕುರುಂಡುಂಬು ನಾವು ಈ ಆಶಾ ಬೆದರಿ ಅಪ್ಪ ಮುತ್ತೆ ನಾ ಕೊಂಡ ಜಿರಿ ಕಾಗೆ ನಗು ದೇ ಮುಕ್ಕು ಮೊಂಗೆ ತೇ ಒಂದು ರುಮ ಕುರಿ ಡೊಂಬು ಯಾ ನುವ ಕುರುಂಡ ಅದೇ ಹಂಗ ರಂಬು ಕಾ ಬಿಸಂಗಿ ದಫನ್ ಯಾಂಗ ರಂಬು ಕಾ ಬೆದರಿ ಅಪ್ಪ ಉನ್ನಿ ಗಂಡು ನುವ ಕುರುಂಡ ಅದೇ ಮಂಗು ಬ್ಯಾನ್ ಬಿಂಗನು ಅದೇ ಬೆದರಿ ಅಪ್ಪ ಉನ್ನಿ ಗಂಡು ನಾ ಮಾಮ ಮುನ್ನಿನಿ ಮುಗ ಕರ ಅಡಿಗ ಕೆನಗು ದೇ ಮುವ ನಮ್ಮ ಉಮಸಮ್ಮನಿ ಮಾ ಮುನ್ನಿನಿ ಕೆನಗು ದೇ ಮುವ ಕೊಂಬು ಈ ಯಾವ ಮಾದರಿ ಅಪ್ಪ ಉನ್ನಿ ಗಂಡ ಯಾವ ಕರು ಕೋ ಗಾಡಿದೆ ಮೊ ಸೇ ಒಂದು ರಂಗ ಇರೋ ಮೊಸೋ ಮುಯ್ತಿ
1: ಕೊಯಪ್ಪ
2: ಬಾಯ್
1: ಬಾಯ್.